0: ಮತ್ತೆ ಅದೇ ಬಸ್ಟೆಕ್ ಕಿರಿಚಿದಾಗ ಪಾಬಡಿನಿ ಇಲ್ಲ ಬಂದಿದ್ದೇನೆ.
1: I'll be at 2385 Tuolumne.
2: 10-4.
0: 2-4 AM 10-8 with the report. 10-23 of the incident hospital traffic.